ಶ್ರೋತೃಗಳು ಸೂಚಿಸಿದಂತೆ ಗೀತೋ ಗಜಲ್ ಕಾರ್ಯಕ್ರಮ ಆಕಾಶವಾಣಿ ರೌರ್ಕಲಾ ಕೇಂದ್ರರು ಕಾರ್ಯಕ್ರಮ ಸಸರಿಸಿರುವ ಅವರೇಕ ಸುಂದರ ಗಜಲ್ಟಿ ಜಗಜಿತ್ ಸಿಂಗ್ ಕಂಠರೆ ರಚನಾ ವಾಜಿದ ತಬಸ್ಸುಂ.